0: ಕೃಷಿ ಕ್ಷೇತ್ರದ ನವಪನ ಕ್ಲಪಾತೆಬಿನ್ ಕಸಾಗಲ ಪ್ಲಾಂಟೇಷನ್ ಮಗಿನ್ ಅರಂಭ ಅತಿ ಪ್ರಧಾನ ವ್ಯಾಪ್ರತಿ ಅತರ ಒಬ್ಬ ಸಮೀಪ ಕಸಾಗಲ ಗ್ರೀನ್ ಸೂಪರ್ ಮಾರ್ಕೆಟ್ ಚಾಲಿಯ ಇತ ಅಡು ಮಿಲಕನ ನೆರತೆ ಒಬ್ಬ ಪಸು ಮೀಟರ್ ಸಹನೆಯಾಗ್ದ ಮಸಕಟ ರೂಪಾಯಿ ಲವಿಸಿ ಪಂದಹಸಕ್ ದಕ್ಕ ಮಿಲತಿಗೆ ನೇಮ್ ಸಂದಹ ನಯ ಸಹನೆಯಾಗ್ದ ಹಂದುನಾದೋನ್ ಏಕಮ ಸೂಪರ್ ಮಾರ್ಕೆಟ್ ಚಾಲಿಯಾಯಿ
1: ಕಾಟಕ್ ಕಲಿನ್ ಪತ್ತರ ವಿಸ್ತರ ಸಮಗ ಅಲುತ್ಮ ತುರ ತುರ ದನಗಲ್ಲ ಉನುಸುಮ್ಮುನ ದೇಶಪಾಲನೆಯ ವಿದಿಸ್ ಕ್ರೀಡಾ ತುರ ತುರ ಸವಿಸ್ತರವ
2: ದಶಕ ಹದಕ ಜನತಾ ವಿಶ್ವಾಸ ಸಹ ಪ್ರಸಾದ ದಿನಾಗತ್ ಕ್ರಿಮಿರಾಜ ಆಯುರ್ವೇದ ಔಷಧ ವೆತಿನ್ ಕ್ರಿಮಿರಾಜ ಕರಾಲ್ ಕುಲಿ ಬಡೆಯ ಮಾರು ಸಹ ಲದರು ಪಡು ರೋಗ ಸಂದ ಶನಿಕ ಸೋಯಿಡ್ ಕ್ರಿಮಿರಾಜ ಕರಾಲ್ ಕುಲಿ ಐಎಸ್ಒ ಜಿಎಂಪಿ ತತ್ವ ಸಾಧಿಗಳತ್ ಕ್ರಿಮಿರಾಜ ನಿಷ್ಪಾದನೆ ಕಾಗಿಲ್ ಸ್ಲಾಫ್ ಎತ್ತಲು ದಿವೈನ್ಪುರ ಸೇಲು ದೇಶೀಯ ಔಷಧ ವೆಲಂದ ಸಲ್ ಸಹ ಒಬಿಟ ಲಾಂಗಮ ವೆಲಂದ ಸಲೇ
3: ಒಬೇ ಕೋಟಿಪತಿ ಸಿಹಿನೆಯ ಅದ ಸೆಬೆವೇದ ರಾತ್ರಿ ದಹಾಯಟ ಲಕ್ಕಾಂಡ ಅಹನ್ನ ಜಾತಿಕ ಲೊತರೈ ಮಂಡಳಿಯ ಸೀನುಮ ಟಿಕೆಟ್ ಪತ್ತೊಲ ಜಾಗ್ರಾಹಿ ಪ್ರತಿಫಲ ಅದು ರಾತ್ರಿಯೇಮ ಒಬಟ ಕಿಯನ ಎಕ್ಕಮ ರೇಡಿಯೋವ ಲಕ್ಕಾಂಡ
4: ಸಾರ್ಥಕ ಬಿಸ್ನೆಸ್ ಎಕಕ್ಮ ಪಟನ್ ಗನ್ನ ಅದಹಸಕಿನ್ ಈ ಬಿಸ್ನೆಸ್ ಗೆ ದಿವುನೋಟ ಗೆಲಪಿನ ಪಾರ್ಟ್ನರ್ ಕೆನೆಕ್ ಇನ್ನ ಮೋನೇ ಒಯಾಗೆ ಬಿಸ್ನೆಸ್ ಎಕ ಸ್ಟಾರ್ಟ್ ಅಪ್ ಎಸ್ಎಂಇ ಎಂಟರ್ಪ್ರೈಸ್ ಮೇ ಮೊಕಕ್ ಕುಡಾ ಏಕೆ ದಿವುನೋಟ ಗೆಲಪಿನ ತಾಕ್ಷಣಿಕ ವಿಸಂಗಮ್ ದೆನ್ನೆ ಎಸ್ಎಲ್ಟಿ ಮೊಬಿಟೆಲ್ ಎಂಟರ್ಪ್ರೈಸ್ ಬಿಸ್ನೆಸ್ ನಮ್ ಎಸ್ಎಲ್ಟಿ ಮೊಬಿಟೆಲ್ ಎಂಟರ್ಪ್ರೈಸ್ ಕಥಾ ಕರನ್ನ ಬಿಂದು ಐಕೈ ತುಂಸಿಯಾಸು ಏಕ
5: ಮೋಟರ್ಸೈಕಲ್ ನೋವೇ ಪಿರಲಿ ಕಾರ್ಯಾ ಟಿವಿಎಸ್ ಲಂಕಾ ವೇತಿ ನವೀನ ತಾಕ್ಷಣಿ ನಾ ಇಯಲಮ ಇಂಧನ ಕಾರ್ಯಕ್ಷಮತಾವೆ ನಿಪದವನ ಟಿವಿಎಸ್ ಎಕ್ಸೆಲ್ 100 ಟಿವಿ ಡ್ಯೂಟಿ ನವೀನ ಉಪಾಂಗ ಸಹಿತ ಮೋಟರ್ಸೈಕಲೆಯ ಪೊಕಟ್ ಎಕಡ ದನಿನ ನೆತಿವ ಬಜೆಟ್ ಎಕಡ ಸೆಟ್ ವೆನ ಗಮನಟ ವೆಡೆಟ ಟಿವಿಎಸ್ ಎಕ್ಸೆಲ್ 100 ಟಿವಿ ಡ್ಯೂಟಿ ಮೋಟರ್ಸೈಕಲೆಯ ಪೆದಲಮ ಬಲನ್ನ ಟಿವಿಎಸ್ ಎಕ್ಸೆಲ್ 100 ಟಿವಿ ಡ್ಯೂಟಿ ಮೋಟರ್ಸೈಕಲೆಯ ವೆಡಿಮ ದುರದುವನ ಲಂಕಾವೆ ಮೋಟರ್ ಬೈಸಿಕಲೆ ಟಿವಿಎಸ್ ಎಕ್ಸೆಲ್ 100
6: ರಟ್ಟಿ ಸಲ್ಲಿದನ್ ರಟ ವಿನುವಿನ್ ಪುರವೆಸಿಯಾಗೆ ಜೀವನ ತತ್ವೇ ಇಯಲನಂಗ್ವೀಮ ರಜೆಯಕ ಮೂಲಿಕ ವಗಕೀಮಕ್ ಈ ವಿನುವಿನ್ ಮಹಾಜನ ಬದುಮುದಲ್ ನಿಸಿ ಪರಿದಿ ಕಲಮನಾಕರಣೆಯ ವಿಯ ಯುತುಯಿ ದಿದಹಸ್ ವಿಸಿಪಾಯದಿ ಜಿಡಿಪಿ ಎಕೆನ್ ಸೇಟ 16.7 ತಕ್ವಾ ರಜೆ ಆದಾಯಮ ಇಹಲಗಿಯ ಪ್ರಾಥಮಿಕ ಅಯವೆ ಶೇಷಯ ಸೇಟ 5.4 ಅತಿರಿಕ್ತ್ಯಾಕ್ ವಾರ್ತಾ ಕಲ ಮೇಕ ನಿದಹಸಿನ್ ಪಸುವ ವಾರ್ತಾವನು ಇಹಲಮ ಅಗೆಯೈ ರಟಿ ಸಲ್ಲಿದನ್ ರಟ ವಿನುವಿನ್
7: ಅಪಿ ಆಂಡುವ ವಸರ ದೆಕೈ ರಟಟ ಸುಬೈ
8: ಮೇಯ ಮೊದಲ್ ಗಿವಾ ಪ್ರಚಾರೀಕ ದೆನ್ವೀಮಕಿ
9: ඔයාට ವಿಷ ಮದ್ರವ್ಯ ಭಾವಿತೆಯಿಂದ ಇವತ್ වෙන්න ඕනද ಜೀವಿತය ಅಲುತෙන් පටන් ගන්න ಆಸද එහෙනම් මේක ඔයා ගන්නම ඕන ಕಾಲ್ එකක් 19:27 ට කතා කරන්න රටම එකට ජාතික මෙහෙයුම

ಶತಕ ಪೂರ್ಣ ಗುವನ್ನುತಿಲಿ ವಂಶಕತಾವೆ ದಶಕ ತುನಕ ಅಭಿಮಾನಿ ನವ್ಯ ರೇಡಿಯೋ ರಿಯಲಿಟಿ ಲಕ್ಕನ ಗೋಲ್ಡನ್.

0: FM 93.5, FM 93.7, Lakhana, Radio ITN.
1: NLP Hadhana, Lankawe Vedima Tagi Dena Tagi Avastha Vedima Lutraya. NLP Hadhana, Obat Adama NLP Hadhana Balaganna.
2: ಕೃಷಿ ಕ್ಷೇತ್ರದ ನವಪನಕ್ ಲಭಾ ತೆಬಿನ್ ಕಸಾಗಲ ಪ್ಲಾಂಟೇಷನ್ ಮಗಿನ್ ಅರಂಭ ಅತಿ ಪ್ರಧಾನ ವ್ಯಾಪ್ರತಿ ಅತರ ಒಬ್ಬ ಸಮೀಪ ಕಸಾಗಲ ಗ್ರೀನ್ ಸೂಪರ್ ಮಾರ್ಕೆಟ್ ಜಾಲಿಯ ಇತ ಅಡು ಮಿಲಕನ ನೆರತೆ ಒಬೆ ಪಸು ಮೀಟರ್ ಸಹನೆಯಾಕ ಮಸಕಟ ರೂಪಾಯಿ ಲವಿಸಿ ಪಂದಹಸಕ್ ದಕ್ವ ಮಿಲತಿ ಗಿನಿಂ ಸಂದಹ ನಯ ಸಹನೆಯಾಕ ಹಂದುನಾದುನ್ ಏಕಮ ಸೂಪರ್ ಮಾರ್ಕೆಟ್ ಜಾಲಿಯ
3: ಸುಪಿಲಿ ಬನ್ ರಟಕ್ ಪಸುಗಿಯ ದಿವಸರ ತುಳದಿ ಅಲ್ಲಸೋ ದೋಷಣೆಯ ಸಂಬಂಧ ಪೆಮಿನಿಲಿ ದಹಸ್ ಗಣನಕ್ ವಿಭಾಗ ವೆಮಿನ್ ಈವಾಟ ಸಂಬಂಧ ಪುತ್ಕಲೆಂಟ ತರಾ ತೀರಮಕ್ ನೊಬಲಾ ನೀತಿಯ ಕ್ರಿಯಾತ್ಮಕ ಉಣ ದೋಷಿತಯಂಟ ನಡು ಗೊನು ವೆಮಿನ್ ದಂಡುವಂ ಲಭೆಮಿನ್ ಪವತಿನವಾ ಬಲೆಯ ದನೆಯ ಹಮುವೇ ಹಿಸ ನೊಣಮ ನೀತಿಯ ಆಧಿಪತ್ಯ ತಾವುರು ವೀ ತಿಬೆನವಾ ಮೇ ತಮೈ ಅಪೇ ಬಲಾಪುರುತ್ತುವ ಮೇ ತಮೈ ಅಪೇ ಜನವರಮ ಮೇ ತಮೈ ಅಪಟ ಅವಶ್ಯ ಸುಪಿಲಿ ಪನ್ ರಟ
4: ಅಪೇ ಆಂಡುವ ವಸರ ದೆಕೈ ರಟಟ ಸುಬೈ

0: ಹಸಿರುವೆನ್ ಲಖದ ಪ್ರವೃತ್ತಿ
1: ಸ್ವಾಧೀನ ಪುವತ್ ಎಸನಿನ್ ಒಬೇ ಜಂಗಮ ದುರಕಥನೆಟ ಕೆನ್ವಾ ಗೆನೀಮಟ ITN ನ್ಯೂಸ್ ಅಲರ್ಟ್ಸ್ ಸಿಂಹಲ ಸೇವಾವ ಸಕ್ರಿಯ ಕರಗನ್
2: ಮೊಬಿಟೆಲ್ ನಾಮ್ ಆರ್ಜೆ ಹಿಸ್ತರಕ್ ITN ಎಸ್ ಲೆಸ್ ಟೈಪ್ ಕರ 2299 SMS ಕರನ್ನ.